0: ನೋ
1: ವಿದ್ಯೆ ಹೇಳುವವ ನೀನೇ, ಬುದ್ಧಿ ಕಲಿಸುವವ ನೀನೇ.
0: ನಾಲ್ಕು ವಿದ್ಯೆ ಚೆಪ್ಪೇವಾಡು ನೀವೇ, ನಾಲ್ಕು ಬುದ್ಧಿ ಚೆಪ್ಪೇವಾಡು ನೀವೇ.
1: ಉದ್ಧಾರಕ ಜನಕ ಸ್ವಾಮಿ ನೀವೇ.
0: ಯು ಟೀಚ್ ಮೇ, ಯು ಆಲ್ಸೋ ಕರೆಕ್ಟ್ ಮೇ, ಯು ಆರ್ ಮೈ ಟೀಚರ್.
1: ಬುದ್ಧಿ ಚೆಪ್ಪೇವಾಡು,
0: ಯು ಆಲ್ಸೋ
1: ಉದ್ಧಾರಂ ಚೇಸೇವಾಡು.
0: ಯು ಆಲ್ಸೋ ಟೀಚ್ ಮೇ, ಯು ಆಲ್ಸೋ ರಿಡೀಮ್ ಮೈ ಲೈಫ್.
1: ಪೆಟ್ಟಿಗೆಯೊಳಗಿರುವ ಸ್ವಾಮಿ, ಪೆಟ್ಟಿಗೆಯೊಳಗಿರುವ ಅಷ್ಟಾಭರಣ ನೀನೇ. ಶ್ರೇಷ್ಠ ಮೂರ್ತಿ ಸ್ವಾಮಿ ನೀನಿರುವ ಜನಕ.
0: ಪೆಟ್ಟಿನೋ ಬಿಟ್ಟಿನಟ್ಟು ಅಷ್ಟಾಭರಣಾಲಂತ ನೀವು ಇಚ್ಚಿನಿವೆ. ಆಲ್ ದಿ ಜ್ಯುವೆಲ್ರಿ ದೇರ್ ಅಂಡ್ ಐರನ್ ಸೇಫ್ ಆರ್ ಯೋರ್ ಗಿಫ್ಟ್ಸ್.
1: ಮುದ್ದು